ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನರ್ತನ ಕೇಳೋ ಹರ

ಸುಬುದ್ಧಿಯನ್ನು ಕಂಡ ಚಕ್ಕರೆ ದೆಚ್ಚಿ ಬುದ್ಧ ಮನು ಪಾಲನೆಯೇ ವೇಸಿ. ಅಬದ್ಧ ಮನೆಯ